0: ಬಜೆ ಬಜೆ ಸಾಕುತಿ ರೇಡಿಯೋ ಬರೀ ತೋಹೈ ಮು ಭೇಜೋ ರೇಡಿಯೋ ರೇ ರೇಡಿಯೋ ಬರ್ಸಂಗ ದಿರಿ ತಮು ಗೇರಿ ಸಮಾಚಾರ ಖಲ್ ಖಾಇಬ
1: ಅಮ್ಮೆ ದಿನೆ ಗಮ್ ನಿಯೆ ಬಜೋಮ್ಲೇ ಅಮ್ಮೆ ಏ ಥ್ಯಾಲೋ ಜಿ ಭಿಜೋ
2: ಇಬರ್ ಥಾಲಿ ದೆ ಸೇವಾ ಗ್ರಹೈ ಮರ್ಕರಿ ನೇಪಾಲಿ ಕಾಂಗ್ರೆಸ್ ಸಭೆ ಕೇಂದ್ರೀಯ ಸದಸ್ಯ ರೇ ಲಬ್ಜುಮ್ ದಕ್ಯಾಲೆ ಆರಕ್ಷಣ ಕೋಟರ್ ಬೈ ಕೇಂದ್ರೀಯ ಸದಸ್ಯ ಮೇ ಉಮೇದ್ವಾರಿ ಪಿ ಬರೀ ಪ್ಲೂಲು ಜಾನ ನೇತಾ ಮನ್ಯು
3: ಕೆಮೆ ರೇಡಿಯೋ ಮರ್ಸಂಗ ದಕ್ಯಾಲಿ ದಿನೈ ನಾನರ್ ಬೈ 8 ಬಜೆ ಖಬೈ ತಮು ಕೇ ಸಮಾಚಾರ ನಿಯೆ ಬರೀ ಆಮ್ಲಿದ್ ಓ

ಕಾರ್ಯಕ್ರಮ ಸಾರಿ ರೂಪಾ ಸತ್ತ ದೃಷ್ಟಿ ನಾಗರಿಕ ತಾಪನದ ಅವಕಾಶದ ಪ್ರಯೋಗ ಸ್ವಲ್ಪ ಇದರಂಶಕ್ಕೆ ಸ್ವಾಸ್ ಆರೋಗ್ಯವಾಗಿ ವೈದ್ಯ ಸಾಸ್ ಕಂಟಕ ವ್ಯವಸ್ಥೆ ಸುಲಭ ಪ್ರಧಾನಮಂತ್ರಿ ಪರಿಷತ್ತು ಕಾರ್ಯಬಾಟ ಮುಖ್ಯ ಸಚಿವ ಸುಮಂಡಲ್ ಅವರಿಗೆ ಶುಭಾರಂಭ ಗುರುಭಾಗ ಈ ಸೇವಾ ಶನಿವಾರ ಪಿತೃ ಕಾರ್ಯಕ್ರಮದಲ್ಲಿ ಸಕಾರಾತ್ಮಕ ಸೇವಾ ಉದ್ಘಾಟನೆ ಮುಖ್ಯ ಸಚಿವ ಸುಮಂಡಲ್ ಅವರಿಗೆ